0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.
1: ఆకాశవాణి కొత్తగూడెం కేంద్రం. సమయం 1:10 వస్తుంది. మరికొద్ది క్షణాల్లో ప్రాంతీయ వార్తలు వింటారు. అనంతరం 1:20 వనితాలోకం శ్రీల కార్యక్రమం హైదరాబాద్ కేంద్రం నుండి రిలే.

0: ಪತ್ರಾಣಿ ಶೀಘ್ರಮೇವ ಪ್ರಾಪ್ತಾನಿ ಭವಿಷ್ಯಂತಿತ್ಯಪಿ ಸಾ ಅವೋಚತ್. ಸಂಸದ ಪ್ರಾವಿಟ್ ಸತ್ರಾತ್ ಪ್ರಾಕ್ ಅದ್ಯ ನವದೆಹಲ್ಯಾಂ ಮಂತ್ರಿಮಂಡಲಸ್ಯ ಸಭಾ ಅಭವತ್. ಅಸ್ಯಾಂ ಸಭಾಯಾಂ ಕೇಂದ್ರೀಯ ಮಂತ್ರಿ ಅಮಿತ್ ಶಾಹ, ರಾಜನಾಥ್ ಸಿಂಹ, ರಾಜೀವ್ ರಂಜನ ಸಿಂಹ, ಕಿಂಜಾರಾಪು ರಾಮಮೋಹನ ನಾಯ್ಡು, ಕಿರೇನ್ ರಿಜಿಜು ಚ ಉಪಸ್ಥಿತಾ ಆಸನ್. ಸಭಾಯಾ ಸಮಯೆ ನೇತಾರ ಆಗಾಮಿ ಸಂಸದೀಯ ಸತ್ರಸ್ಯ ರಣನೀತಿಂ ಪರಿಕಲ್ಪಿತವಂತಃ. ಅಸ್ಯ ಮಾಸಸ್ಯ ವಿಂಶತಿಃ ದಿನಾಂಕಾದಾರಭ್ಯ ಆಗಾಮಿ ಮಾಸಸ್ಯ ತ್ರಯೋದಶ ದಿನಾಂಕಪರ್ಯಂತಂ ಸಂಸತ್ ಪ್ರಾವಿಟ ಸತ್ರಂ ಪ್ರಚಲಿಷ್ಯತಿ. ಪ್ರಿಯಾಃ ಶ್ರೋತಾರಃ, ಅಂತೆ ಕ್ರೀಡಾವಾರ್ತಾಃ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ದ್ವಿವಾರಂ ಒಲಿಂಪಿಕ್ ಪದಕ ವಿಜೇತ್ರಿ ಪಿವಿ ಸಿಂಧು ಇತ್ಯೇಷಾ ಜಾಪಾನ್ ಓಪನಾಖ್ಯಾಯಾಃ ಕ್ರೀಡಾಯಾಃ ಉಪಾಂತ್ಯಚಕ್ರೆ ಪ್ರವಿಷ್ಟವತಿ. ಜಾಪಾನ್ ದೇಶಸ್ಯ ಪೂರ್ವ ವಿಶ್ವ ವಿಜೇತ್ರಿ ನೋಜೋಮಿ ಓಕುಹಾರಾ ಇತ್ಯಸ್ಯಾಃ ಮಹಿಳಾ ಏಕಲಸ್ಯ ಪ್ರಾಗುಪಾಂತ್ಯಚಕ್ರೀಯ ಸ್ಪರ್ಧಾಯಾಃ ನಿರಾಕರಣ ಕಾರಣಾತ್ ಪರಂ ಸಿಂಧು ಪ್ರಗತಿಂ ಅಕರೋತ್, ಯೇನ ಭಾರತೀಯ ಕ್ರೀಡಿಕಾಯೈ ವಾಕ್ ಓವರ್ ಇತಿ ಪ್ರಾಪ್ತಃ. ಜಗತಃ ದಶಮೀ ಕ್ರೀಡಿಕಾ ಪಿ ಬಿ ಸಿಂಧು ಇದಾನಿಂ ಚೀನದೇಶಸ್ಯ ಚತುರ್ಥ್ಯಾ ಕ್ರೀಡಿಕೆಯ ಚೇನ್ ಯುಫೇಯ ಇತ್ಯನೆಯಾ ಸಹ ಶ್ವಃ ಉಪಾಂತ್ಯಚಕ್ರೆ ಕ್ರೀಡಿಷ್ಯತಿ ಇತಿ ವಾರ್ತಾಃ.
1: ఆకాశవాణి కొత్తగూడెం కేంద్రం 100.1 మెగాహెర్ట్స్ పై మా ప్రసారాలు వింటున్నారు.